ಆಚಾರ್ಯ ಭರತ್ರೀ ಸಿದ್ದೇಶ್ವರರು ತಿಳಿಸಿದ್ದಾರೆ. ಹಿಂದೂ ಭಗವಂತೆ ಸಜೆ ಹಣಮುಖೆ ಮಾರೆ ಸಾಂಬರ ಸುತ್ತೇ ಜೋಶಿತ್ತೇ ಭಜೇ ಬೋಲಾ